0: ಗಗಗ ದೇವರ ದೇವ ಆತ ಕೈ ಮೀ ಕರು ಆತ ಕುಲಲ ಸಾಗು ಭಯ ಭಯ ಭಯ ಅರೆ ಬಿಂತು ತಾವಲರ ಬಿಂತು ತಾವಲರ ಬಿಂತು ತಾವಲಾ ಹೋ
1: ಮಹಾರಾಜ ಮಹಾರಾಜ ಕಾಯ ಝಾಲಕ ಏಕೈಕಿ
0: ಕಾಮ ಕ್ರೋಧ ಬಿಂತು ತಾವಲಾ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ
0: ತ್ಯಾನೆ ಮಾಧಾ ಪ್ರಾಣ ಚಾಲಿಲಾ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ ದೇವರ ದೇವಾ ಕೈ ಮೀ ಕರು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಹಾ ಮಂಡ್ಯ ಅತಿ ದಾರುಣ
0: ದಾರುಚಾ ಇಂಗಳಿಚಾ ಕಾಯ ಸಂಬಂಧ ನಾಯ ದಾರುಣ ಮಂಜೆ ಭಯಂಕರ
1: ಹಾ ಭಯಂಕರ ಮಂಜೆ ತೋ ಅಭ್ಯಂಕರ ಗ
0: ಅಭ್ಯಂಕರಚಾ ಹಿ ಸಂಬಂಧ ನಾಯ ಅಭ್ಯಂಕರ ನವೇ ಭಯಂಕರ ಮಂಜೆ ಅತಿ ಭಯಂಕರ
1: ಅತಿ ಭಯಂಕರ ಮಂಜೆ
0: ಖೂಬ್ ಭಯಂಕರ
1: ಅನ್ ಖೂಬ್ ಭಯಂಕರ ಮಂಜೆ
0: ಮೈಂದಾಳ ಭಯಂಕರ
1: ಅನ್ ಮೈಂದಾಳ ಭಯಂಕರ ಮಂಜೆ
0: ತುಸೆ ದಾತ್ ಪಾಡಲೆ ಎವಡಾ ತ್ರಾಸ ಹೋಯಿಲ್ ತೆವಡಾ ಭಯಂಕರ
1: ಬಾಪ್ರೆ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯಚಾಳಿತ್ಲ್ಯಾ ಗಂಗಿನ
0: ಏ ಗಂಗಿಚಾ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣಾಚಾಹಿ ಸಂಬಂಧ ಆಯ್ತು ತಿನ್ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಜಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನನ್ ಸರ್ವಾಂಗಿ ವೇದನಾ ಜಾಣ ತ್ಯಾ ಇಂಗಳಿಚಿ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ ದೇವರ ದೇವಾ ಕೈ ಮೀ ಕರು ಆತ ಪುಟ ಮಿ ದಾವು ಆಯೋ ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಹೋ ಯಾ ವಿಂಚವಾಲ ಉತಾರ
1: ಉತಾರ ಗಂಡಾ ದೋರಾ ದುಪಾರ್ತಿ ಆರತಿ ಪಂಚಾರತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರಾ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂಧ ದೂಧ
0: ಅಸಲಾ ಹಿ ಉತಾರಾ ಚಾಲತ್ ನಾಹಿ ಯಾ ವಿಂಚವಾಲ ಉತಾರಾ ತಮೋ ಗುಣ ಮಾಗೆ ಸಾರಾ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೆ ಕಾಯ್ ಕಾಮ ಇತ ತಮೋ ಗುಣ ಮಂಜೆ ಕಾಯ್ ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿಚಾ ಫುಗಾ ಫುಗಲಾ ಸೇಲ್ ತರ್ ಪಿನ್ ಲಾವ್ನ್ ಥೋಡಿಸಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್ಸ್
0: ಯಾ ವಿಂಚವಾಲ ಉತಾರಾ ತಮೋ ಗುಣ ಮಾಗೆ ಸಾರಾ ಸತ್ವ ಗುಣ ಲಾವ ಅಂಗಾರ ನಿಮಿಂತು ಇಂಗ್ಳಿ ಉತ್ತರೇ ಝರ ಝರ ಅರವಿಂತು ಸಾವಲ
1: ಮಹಾರಾಜ್
0: ಅರವಿಂತು ಸಾವಲ ಸತ್ಯ ಉತಾರ್ಯಾ ಏನ ಅವಘಾ ಸಾರಿಲ ತಮೋ ಗುಣ
1: ಬರ ಜಾಲ
0: ಕಿಂಚಿತ ರಾಹಿಲಿ ಫುಣ ಫುಣ
1: ಅಜೂನ್ ರಾಹಿಲಿ
0: ಶಾಂತ ಕೇಲಿ ಜನಾರ್ದನೆ ಪುಂಡಲೀಕ ವರದ ಶ್ರೀ ಜ್ಞಾನದೇವ್ ಪಂಢರಿನಾಥ್ ಮಹಾರಾಜ್ ಕೀ ಜಯ.
2: श्रोते हो, आता आपण ऐकूया जगदीश खेबुडकर यांची गीतरचना. संगीत आहे नंदू होनप यांचं आणि स्वर आहे अजित कडकडे यांचा.